ಬಿರಜ ಆಮನು ವಿಶ್ವರನ ತಾಯೆ ಬಿರಜ ಆಮನು ಏ ಅಚ್ಚರ ಜಹಾನಿ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ